ಅಷ್ಟಪದಿ ಸಂತ ಸಾಂಗ ಅಂತರ ಪ್ರಬಡಿಠಾ ನಾಮ ಪ್ರಭು ಕಾ ಲಾಗಾ ಮೀಠಾ ಸಗಲ ಸಮಗ್ರಿ ಏಕಶ ಕಟ ಮಾಹೇ ಅನಕ ರಂಗ ನಾನಾ ದೃಷ್ಟಾಹೇ ನೌನಿ ದೇ ಅಮೃತ ಪ್ರಭು ಕಾ ನಾಮ ದೇಹಿ ಮೈ ಇಸ್ಕಾ ವಿಶ್ರಾಮ ಸುನ ಸಮಾದ ಅನಹತ ತಹ ನಾದ ಕಹನ ನ ಜಾಯಿ ಅಚರಜ ಬಿಸ್ಮಾದ ತಿನ ದೇಖ್ಯಾ ಜಿಸೇ ಆಪ ದಿಖಾಯೇ ನಾನಕ ತಿಸ ಜನ ಸೋ ಜೀ ಪಾಯೇ ಸೋ ಅಂತರ ಸೋ ಬಹರ ಅನಂತ ಕಟ ಕಟ ವ್ಯಾಪ್ರಹ್ಯಾ ಭಗವಂತ ತರಣ ಮಾಹೇ ಆಕಾಶ ಪಯಾಲ ಸರ್ಬಲೋಕ ಪೂರಣ ಪ್ರತಪಾಲ ಬಾನ ದಿನ ಪರ್ಬತ ಹೈ ಪಾರ ಬ್ರಹ್ಮ ಜೈಸಿ ಆಗ್ಯಾ ತೈಸಾ ಕರ್ಮ ಪೌಣ ಪಣಿ ಬೈಸಂತ್ರ ಮಾಹೇ ಚಾರ ಕುಂಟ ದಹ ದಿಸೇ ಸಮಾಹೇ ತಿಸ ತೇ ಭಿನ್ನ ನಹೀ ಕೋಠಾಓ ಗುರುಪ್ರಸಾದ ನಾನಕ ಸುಖ ಪಾವ ವೇದ ಪುರಾಣ ಸಿಮ್ರತ ಮೈ ದೇಖು ಸಸಿಯರ ಸೂರ ನಕ್ಷತ್ರ ಮೈ ಏಕ ಬಾಣೀ ಪ್ರಭ ಕಿ ಸಬ ಕೋ ಬೋಲೇ ಆಪ ಅಡೋಲ ನ ಕಬ ಹೂ ಡೋಲೇ ಸರ್ಬ ಕಲಾ ಕರ ಖೇಲೇ ಖೇಲ ಮೋಲ ನಾ ಪಾಯೇ ಗುಣ ಅಮೋಲ ಸರ್ಬ ಜ್ಯೋತ ಮಹ ಜಾಕಿ ಜ್ಯೋತ ತಾರ ರಹೇಓ ಸ್ವಾಮಿ ಓತ ಪೋತ ಗುರುಪ್ರಸಾದ ಪರಮ ಕಾ ನಾಸ ನಾನಕ ತಿನ್ ಮೈ ಇಹೋ ಬಿಸಾಸ ಸಂತ ಜನಾ ಕಾ ಪೇಖನ ಸಬ ಬ್ರಹ್ಮ ಸಂತ ಜನಾ ಕೈ ಹಿರ್ದಯ ಸಬ ಧರ್ಮ ಸಂತ ಜನಾ ಸುನೈ ಶುಭ ಬಚನ ಸರ್ಬ ಬ್ಯಾಪಿ ರಾಮ ಸಂಗ ರಚನ ಜಿನ ಜಾತಾ ತಿಸ ಕೀಯೇ ರಹತ ಸತ ಬಚನ ಸಾಧು ಸಬ ಕಹತ ಜೋ ಜೋ ಹೋಯೇ ಸೋಯಿ ಸುಖ ಮಾನೈ ಕರ್ಣ ಕರಾವನ ಹಾರ ಪ್ರಭ ಜಾನೈ ಅಂತರ ಬಸೇ ಬಾಹರ ಬಿ ಓಹೀ ನಾನಕ ದರ್ಶನ ದೇಖ ಸಬ ಮೋಹೀ ಆಪ ಸತ ಕೀಆ ಸಬ ಸತ ತಿಸ ಪ್ರಭ ತೇ ಸಗಲೀ ಉತ್ಪತ ತಿಸ ಭಾವೇ ತಾ ಕರೇ ಬಿಸುಥಾರ ತಿಸ ಭಾವೇ ತಾ ಏಕಂಕಾರ ಅನಕ ಕಲಾ